ಬಿಡ್ರಿ ಗನಿದಬ ಮದಬದಿ ಗರಿದನಿ ಸಾತ್ವಿ ಕಾಮ ಪದ್ದನಿ ದಗನಿ ಸ್ವರ್ಗ ನಂದಿನಿ ನಿರಿಗರಿದನಿದ ನಿರಿನಿದಬ ಮಬದ ನಿದಬ.